0: ꯍꯤꯔꯝꯁꯤꯡꯁꯤꯅ ꯃꯤ ꯍꯦꯟꯅ ꯄ꯭ꯔꯥꯏꯚꯦꯁꯤ ꯁꯣꯛꯍꯜꯂꯛꯄꯗꯒꯤ ꯌꯨꯝꯂꯩ ꯀꯔꯤꯒꯤ ꯃꯑꯣꯡꯗꯁꯨ ꯐꯠꯇꯕ ꯋꯥꯍꯩ ꯋꯥꯇꯥ ꯊꯧꯗꯣꯛ ꯋꯥꯊꯣꯛ ꯀꯌꯥ ꯑꯃ ꯇꯥꯕ ꯐꯪꯉꯤ ꯑꯗꯨꯅ ꯃꯔꯝ ꯑꯣꯏꯔꯒ ꯑꯩꯈꯣꯏꯅ ꯑꯩꯈꯣꯏꯒꯤ ꯏꯁꯥꯒꯤ ꯑꯣꯏꯕ ꯄ꯭ꯔꯥꯏꯚꯦꯁꯤ ꯑꯁꯤ ꯌꯥꯝꯅ ꯃꯔꯨ ꯑꯣꯏ ꯍꯥꯏꯅ ꯈꯜꯂꯤ
1: World Telecommunication Day, May Thagi Tarik Taratareta Pangthoki. Numit Asiga Marilena, Paujel Amatang. Udabalaitre Aina Yenge Kalurabadi. Tadabasu Yaudre, Tanning Lavadi Aina. Kangdabasu Kudakta, Adumak Kangle. Aihak Nabu Kange Kankrabadi. Bigyan Amadi Sinlon Ke Chokhatpana. Chauhalle Mioi Babu Ngasidi. Chauna Ngangnare. Thoichat Wangchat Nare. Thongan Landrabasu Urabanina. Uhaiba Uhaidaba Kudingmak. Adubu Kaina Gumsi Dharma Karmadi. Nangtana Khangbasu Sarakanu. Aihak Kisu Mobile Ama Paisari. Hapli Internet Peksu. Aihak Su Loina Khangjai. Aitana Khangbanate. Pumnamak khudolni telecommunication amasung information gi malem pombana khangli bani ningsing jari bani nungsi jaduna numit asibu
2: Press Information Bureau PIB Imphal da Regional Director oina thau pubiriba Dr. Ingam Pame IIS na asumna phongdok pirakli
3: ahanbada asigumba khudong chaba bibi bagi damak All India Radio Imphal ꯕꯨꯊꯥꯒꯠꯆꯔꯤ ꯑꯁꯤꯒꯨꯝꯕ ꯅꯨꯃꯤꯠ ꯄꯥꯡꯊꯣꯛꯄꯒꯤ ꯃꯔꯨ ꯑꯣꯏꯕ ꯑꯁꯤ ꯂꯛꯆꯗ꯭ꯔꯤꯉꯩꯗ ꯀꯔꯝꯅ ꯄꯥꯡꯊꯣꯛꯈꯤꯕꯅꯣ ꯍꯥꯏꯕꯗꯨ ꯑꯍꯥꯟꯕꯗ ꯊꯝꯖꯒꯦ ꯃꯦ 17 ꯅꯨꯃꯤꯠ ꯑꯁꯤꯗ ꯀꯔꯤꯒꯤ ꯋꯥꯔꯜꯗ ꯇꯦꯂꯤꯀꯃ꯭ꯌꯨꯅꯤꯀꯦꯁꯟ ꯑꯦꯟ ꯏꯟꯐꯣꯔꯃꯦꯁꯟ ꯁꯣꯁꯥꯏꯇꯤ ꯗꯦ ꯍꯥꯏꯅ ꯍꯧꯗꯣꯛꯈꯤꯕꯅꯣ ꯍꯥꯏꯕꯒꯤ ꯃꯔꯝꯗ ꯍꯥꯏꯖꯅꯤꯡꯉꯤ ꯏꯟꯇꯔꯅꯦꯁꯅꯦꯜ ꯇꯦꯂꯤꯀꯃ꯭ꯌꯨꯅꯤꯀꯦꯁꯟ ꯌꯨꯅꯤꯌꯟ ꯑꯁꯤ 1865 ꯄꯦꯔꯤꯁꯗꯒꯤ ꯍꯧꯗꯣꯛꯈꯤꯕꯅꯤ ꯃꯁꯤꯁꯦ ꯌꯨꯅꯥꯏꯇꯦꯗ ꯅꯦꯁꯟꯁꯀꯤ ꯗꯤꯖꯤꯇꯦꯜ ꯇꯦꯛꯅꯣꯂꯣꯖꯤꯁꯀ� ꯑꯈꯟꯅꯕ ꯑꯦꯖꯦꯟꯁꯤ ꯑꯃꯅꯤ ꯃꯁꯤ ꯍꯧꯗꯣꯛꯈꯤꯕ ꯑꯁꯤꯒ ꯃꯔꯤ ꯂꯩꯅꯅ 1969 ꯃꯦ 17ꯗ ꯋꯥꯔꯜꯗ ꯇꯦꯂꯤꯀꯃ꯭ꯌꯨꯅꯤꯀꯦꯁꯟ ꯗꯦ ꯍꯥꯏꯅ ꯄꯥꯂꯟ ꯇꯧꯕ ꯍꯧꯔꯛꯈꯤ ꯑꯗꯨꯒ ꯑꯃꯔꯣꯝꯗ ꯋꯥꯔꯜꯗ ꯁꯃꯤꯠ ꯑꯣꯟ ꯏꯟꯐꯣꯔꯃꯦꯁꯟ ꯁꯣꯁꯥꯏꯇꯤꯅ ꯌꯨꯅꯥꯏꯇꯦꯗ ꯅꯦꯁꯟꯁ ꯖꯦꯅꯔꯦꯜ ꯑꯦꯁꯦꯝꯕ꯭ꯂꯤ 2005ꯗ ꯑꯦꯄꯤꯜ ꯇꯧꯗꯨꯅ ꯃꯦ 17 ꯑꯁꯤ ꯋꯥꯔꯜꯗ ꯏꯟꯐꯣꯔꯃꯦꯁꯟ ꯁꯣꯁꯥꯏꯇꯤ ꯗꯦ ꯍꯥꯏꯅ ꯂꯥꯎꯊꯣꯛꯄꯤꯅꯕ ꯍꯥꯏꯖꯈꯤ ꯃꯁꯤꯅ ꯃꯔꯝ ꯑꯣꯏꯔꯒ ꯅꯕꯦꯝꯕꯔ 2006ꯗ ꯏꯟꯇꯔꯅꯦꯁꯅꯦꯜ ꯇꯦꯂꯤꯀꯃ꯭ꯌꯨꯅꯤꯀꯦꯁꯟ ꯌꯨꯅꯤꯌꯟ ꯄ꯭ꯂꯦꯅꯤ ꯄꯣꯇꯦꯟꯁꯤꯌꯔꯤ ꯀꯟꯐ꯭ꯔꯦꯟꯁ ꯇꯔꯀꯤꯗ ꯃꯊꯛꯇ ꯄꯥꯟꯖꯈꯤꯕ ꯏꯚꯦꯟꯠ ꯑꯅꯤꯃꯛ ꯄꯨꯟꯁꯤꯜꯂꯒ ꯃꯦ 17ꯕꯨ ꯋꯥꯔꯜꯗ ꯇꯦꯂꯤꯀꯃ꯭ꯌꯨꯅꯤꯀꯦꯁꯟ ꯑꯦꯟ ꯏꯟꯐꯣꯔꯃꯦꯁꯟ ꯁꯣꯁꯥꯏꯇꯤ ꯗꯦ ꯍꯥꯏꯅ ꯂꯥꯎꯊꯣꯛꯈꯤ ꯃꯁꯤꯗꯒꯤꯗꯤ ꯉꯁꯤ ꯐꯥꯎꯕ ꯂꯦꯞꯇꯨꯅ ꯃꯦ 17ꯕꯨ ꯋꯥꯔꯜꯗ ꯇꯦꯂꯤꯀꯃ꯭ꯌꯨꯅꯤꯀꯦꯁꯟ ꯑꯦꯟ ꯏꯟꯐꯣꯔꯃꯦꯁꯟ ꯁꯣꯁꯥꯏꯇꯤ ꯗꯦ ꯍꯥꯏꯅ ꯄꯥꯂꯟ ꯇꯧꯗꯨꯅ ꯂꯥꯛꯂꯤ ꯀꯨꯝꯁꯤ ꯆꯍꯤꯒꯤ ꯊꯤꯝ ꯑꯣꯏꯅ ꯗꯤꯖꯤꯇꯦꯜ ꯂꯥꯏꯐ ꯂꯥꯏꯟꯁ ꯁ꯭ꯇ꯭ꯔꯦꯡꯗꯅꯤꯡ ꯔꯤꯖꯤꯂꯤꯌꯦꯟꯁ ꯏꯟ ꯑ ꯀꯅꯦꯛꯇꯦꯗ ꯋꯥꯔꯜꯗ ꯍꯥꯏꯕ ꯍꯤꯔꯝꯗ ꯄꯥꯡꯊꯣꯛꯈꯤ ꯃꯁꯤꯒꯤ ꯃꯔꯨꯑꯣꯏꯕꯗꯤ ꯑꯩꯈꯣꯏꯒꯤ ꯅꯣꯡꯃꯒꯤ ꯄꯨꯟꯁꯤꯗ ꯇꯦꯂꯤꯀꯃ꯭ꯌꯨꯅꯤꯀꯦꯁꯟ ꯑꯃꯗꯤ ꯗꯤꯖꯤꯇꯦꯜ ꯇꯦꯛꯅꯣꯂꯣꯖꯤꯗ ꯀꯌꯥꯃꯨꯛ ꯌꯥꯝꯅ ꯃꯄꯥꯟ ꯇꯥꯡꯕꯒꯦ ꯑꯃꯁꯨꯡ ꯃꯔꯨ ꯑꯣꯏꯕꯒꯦ ꯍꯥꯏꯕꯁꯤꯅꯤ ꯃꯈꯥ ꯇꯥꯅ ꯃꯌꯥꯝꯗ ꯍꯥꯏꯖꯅꯤꯡꯕꯗꯤ ꯍꯧꯖꯤꯛ ꯑꯁꯤ ꯏꯟꯇꯔꯅꯦꯠꯀꯤ ꯃꯇꯝꯅꯤ ꯍꯤꯔꯝ ꯈꯨꯗꯤꯡꯃꯛꯇ ꯏꯟꯇꯔꯅꯦꯠ ꯌꯥꯎꯗꯕ ꯌꯥꯔꯛꯇ꯭ꯔꯦ ꯈꯨꯗꯝ ꯑꯣꯏꯅ ꯃꯍꯩ ꯇꯝꯕꯗ ꯑꯅꯥ ꯂꯥꯏꯌꯦꯡꯗ ꯕꯦꯡꯀꯤꯡꯗ ꯏ ꯄꯥꯎ ꯐꯥꯎꯅꯕꯗ ꯈꯨꯗꯤꯡꯃꯛꯇ ꯏꯟꯇꯔꯅꯦꯠ ꯃꯊꯧ ꯇꯥꯏ ꯂꯣꯏꯅꯅ ꯑꯩꯈꯣꯏꯅ ꯃꯇꯝ ꯑꯃꯗ ꯀꯅꯥꯒꯨꯝꯕ ꯑꯃ ꯍꯦꯛꯇꯒ ꯄꯥꯎ ꯐꯥꯎꯅꯕ ꯌꯥꯔꯦ ꯃꯁꯤ ꯑꯩꯈꯣꯏꯒꯤ ꯈꯨꯟꯅꯥꯏꯕꯨ ꯍꯦꯟꯅ ꯃꯥꯡꯖꯤꯜ ꯊꯥꯍꯟꯕꯗ ꯑꯆꯧꯕ ꯃꯇꯦꯡ ꯑꯣꯏꯔꯦ ꯑꯗꯨꯕꯨ ꯄꯨꯝꯅꯃꯛꯁꯦ ꯑꯆꯨꯝꯕ ꯊꯧꯗꯥꯡ ꯑꯃꯒ ꯂꯣꯏꯅꯅ ꯁꯤꯖꯤꯟꯅꯕꯒꯤ ꯌꯥꯝꯅ ꯇꯉꯥꯏ ꯐꯗꯕ ꯂꯩ cyber security is now very very important maramdi ikwegi isagi data kayamarum online da seasonary kari gombada hackers amadi cyber criminals kayana ikwegi personal data sing lauthoknaba khonnadaba natte hojiki matamda digital fraud haibadi fake calls otp scams password lauthokpa asina chingba kaya ama hengat lagli maram asina ikoina kanada karamba matamda personal data sing ase share togada ge haibasi yamna chiksin bigadabani ikoigi mobile da link kaya numit kudingi lagi masakhangdaba link sing click tawdringai da ningthina check tawbigadabani aduga haujik ase mayamna su hena khangbire social media gi matamni masida ekhoina tungan tungan ba e pau kaya khudak khudak ta phangli adubu chekshin bigadabadi lakliba e pau khuding ma achumbadi natte aran ba fake news kyam social media da yamna tuna sandukli tokna sing asina miyam da chamamna ba yamna thukhali maram asina ikoina achumba e pau sing launa bigi damak thazat ba yaba mapamdigi haibadi government websites like press information bureau all in the radio duda sanachingba mapamdigi achumba ipau lobiyo masigi mathakta pib amadi directorate of information and public relations government of manipur gi akhanaba fact check unit sing su leire aduna mayamna chamamna ba leirabasu masidigi achumba ipau khamdok piba yagani aroibeda tabiri besinga ehakna haizaning badi be a smart digital user ekoi haujiki matamda apangba oigumse yamna heisingna internet season ase amadi kanaba luminacy hyper pause pizari tabiri ba miyambu khurumjari
2: ಸಿಗೆ ತಾರೀಖ್ ತರ ನಿಪಾಂದ ಪಾಲನ್ ತೋಖಿ ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ ನುಮಿನ್ ಅಸಿಗ ಮರಿ ಲೈನನ ಮಣಿಪುರ್ ಯೂನಿವರ್ಸಿಟಿಗೆ ಡಿಪಾರ್ಟ್ಮೆಂಟ್ ಆಫ್ ಎನ್ಸೆಂಟ್ ಹಿಸ್ಟ್ರಿ ಅಂಡ್ ಆರ್ಕಿಯೋಲಜಿದ ಜೂನಿಯರ್ ರಿಸರ್ಚ್ ಫೆಲೋ ಇನ್ ಮ್ಯೂಸಿಯೋಲಜಿ ಅಂಡ್ ಕನ್ಸರ್ವೇಷನ್ ದ ಲೈಬಿರಿಬಿ ರಾಜ್ಕುಮಾರಿ ಸಗರಿಕಾನ ಅಸುಮ್ನ ಪೊಂಗ್ದೋ ಪಿರಕ್ಕಿ
4: ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಮ್ಯೂಸಿಯಂಸ್ ಐಕೋಮ್ನ 1977 ಹೌದುನ ಮೇ 18 ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ ಹಾಯ್ನ ಮಿಂಥೊಂದು ಚಹಿ ಖುದಿಗೆ ಪಾಲನ್ ತೌರಿ ಮಸಿದ ಮ್ಯೂಸಿಯಂ ಸಿಂಗ್ ಅಸಿನ ಹೌಜಿಕ್ ಫೋಬದ ಲೌರಿಬ ಸಕ್ತಿ ಲೇಬ ಥೌದಾಂಗ ಸಿಂಗ್ ಅಕ್ನೋಲೆಜ್ ತೌದುನ ಗಸಿ ಫೌ ಲಾಕ್ಲಿ ಮ್ಯೂಸಿಯಂ ಹೈಬ ಅಸಿ ಇಚಂ ಚಂಬ ಇನ್ಸ್ಟಿಟ್ಯೂಷನ್ ಅಮ ನತ್ತೆ ಮಸಿನ ಲೌರಿಬ ಥೌದಾಂಗ ಅಸಿ ಯಾಮ ಚಾವಿ ಹೌಕ್ರಬ ಐಕ್ವೈಗಿ ಪುವಾರಿಗ ಸಾಗೋನದುನ ಲಾಕ್ಲಬ ಅರಿಬ ಪೊಲಂ ಸಿಂಗ್ ಅಮದಿ ಗ್ಯಾನ್ ಸಿಂಗ್ ಬು ತಾಸಿನ್ ಖೊಂಜಿನ್ದುನ ತುಂಗಿ ಮಿರೋನ್ಗಿದಮಕ್ತ ಪ್ರಿಸರ್ವೇಷನ್ ಅಮದಿ ಕನ್ಸರ್ವೇಷನ್ ತೌದುನ ಲಾಕ್ಲಿವ ಇನ್ಸ್ಟಿಟ್ಯೂಷನ್ ಸಿಂಗ್ನಿ ಮಸಿದ ನತ್ತನ ಹೌಜಿಕ್ ಅಮದಿ ತುಂಗದ ಒರಕ್ಪ ಯಾವ ಇಸುಸಿಂಗ್ಬು ಥೋಕ್ತನಬಗಿದಮಕ್ ಲಾಕದೌರಿಬ ನಹಾ ಒಯ್ಬ ಸಿಂಗ್ದ ಅಹೇನ್ಬ ಗ್ಯಾನ್ ಲೋಸಿಂಗ್ಸು ಪೀರಿ ಮ್ಯೂಸಿಯಂನ ಜಾತ್ ಬಿಜಾತ್ ಅಮದಿ ಅನೇಮ್ ಅವಾಂಗ್ ಖಾಯ್ದನ ಹೌಜಿಕ್ ಫೌಬದ ಮಿಯಾಂಗಿದಮಕ್ತ ಲೌರಕ್ಲಿವ ಥೌದಾಂಗ್ ಸಿಂಥಾಬಗಿ ಲೋಯ್ಬ ನಾಯ್ರೋಯ್ ಮಸಿಗ ಮರಿ ಲೈನನ ಹಂದಕ್ ಮೇ 18, 2026 ಚಹಿ ಅಸಿಗಿ ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇಗಿ ಥಿಮ್ ಅಸಿ ಮ್ಯೂಸಿಯಂಸ್ ಯುನೈಟಿಂಗ್ ಅ ಡಿವೈಡೆಡ್ ವರ್ಲ್ಡ್ ಹಾಯ್ನ ಮಿಂಥೊಂದುನ ಥೌರಂ ಪಾಂಥೋಕಿ ಥಿಮ್ ಅಸಿಗಿ ನುಂಗಿ ಒಯ್ಬ ವಾಕಲೊಂದಿ ಲೈರಿಬ ಕಲ್ಚರಲ್ ಸೋಷಿಯಲ್ ಅಮದಿ ಜಿಯೋ ಪೊಲಿಟಿಕಲ್ಗಿ ಒಯ್ಬ ಕೆನಬಸಿಂಗ್ ಅಸಿ ಮ್ಯೂಸಿಯಂನ ಕರಮ್ನ ಅಮತ್ತ ಒಯ್ಬಗಿ ಲಿಪುನ್ನ ಪುನ್ಸಿಂದುನ ಶಾಂತಿ ಲೈನ ಅಪುನ್ಬ ಪುರಕ್ಪದ ಥೌದಾಂಗ್ ಲೌರಿ ಹಾಯ್ಬದ ಮಯಕ್ ಸೇನ ತಾಕ್ಲಿ ಇಂಡಿಯಾ ಅಮಸುಂಗ್ ಮಣಿಪುರ್ಗೆ ಮ್ಯೂಸಿಯಂಸ್ ಅಮದಿ ಮಹೈ ಲೋಷಂ ಕಯಾದಸು ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ ಪಾಂಥೋಂಗ್ನಕ್ಕಿ ಮಸ್ಸಿಗ ಮರಿ ಲೈನನ್ನ ಮಣಿಪುರ್ ಯೂನಿವರ್ಸಿಟಿದಸು ಸೆಂಟರ್ ಫಾರ್ ಇಂಡಿಯನ್ ನಾಲೆಜ್ ಸಿಸ್ಟಮ್ ಅಮದಿ ಡಿಪಾರ್ಟ್ಮೆಂಟ್ ಆಫ್ ಏನ್ಷಿಯಂಟ್ ಹಿಸ್ಟ್ರಿ ಅಂಡ್ ಆರ್ಕಿಯೋಲಜಿನ ತೊಂಗಾನ್ ತೊಂಗಾನ್ಬ ಸಂಸ್ಥಾನಸಿಂಗ ಪುಂದುನ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಮಸು ಮೇ 18, 2019 ನುಮಿನಿನಿ ಚುಕ್ನ ಪಾಂಥೋಕಿ ಲೊಯ್ನ ಲೊಯ್ನನ ಪಿ ಜಿ ಡಿಪ್ಲೊಮಾ ಇನ್ ಮ್ಯೂಸಿಯೋಲಜಿ ಡಿಪಾರ್ಟ್ಮೆಂಟ್ ಆಫ್ ಏನ್ಷಿಯಂಟ್ ಹಿಸ್ಟ್ರಿ ಅಂಡ್ ಆರ್ಕಿಯೋಲಜಿಗೆ ತಮ್ಲಿಬ ಅಮದಿ ಲೋಯ್ಕ್ರಬ ಸಾತ್ರ ಸಾತ್ರಿಸಿಂಗ್ನ ಎಕ್ಸಿಬಿಷನ್ ಅಮಸು ಉಚ್ಚಿ ꯃꯗꯨꯗ ꯗꯤꯄꯥꯔꯠꯃꯦꯟ ꯑꯣꯐ ꯑꯥꯔꯠ ꯑꯦꯟ ꯀꯜꯆꯔ, ꯒꯣꯔꯃꯦꯟ ꯑꯣꯐ ꯃꯅꯤꯄꯨꯔꯒꯤ INA ꯋꯥꯔ ꯃ꯭ꯌꯨꯖꯤꯌꯝ ꯀꯝ ꯂꯥꯏꯕ꯭ꯔꯦꯔꯤ ꯃꯣꯏꯔꯥꯡꯁꯨ ꯑꯦꯛꯖꯤꯕꯤꯁꯟ ꯑꯗꯨꯗ ꯁꯔꯨꯛ ꯌꯥꯗꯨꯅ ꯃꯔꯨꯑꯣꯏꯕ ꯊꯧꯗꯥꯡ ꯂꯧꯕꯤꯈꯤ. ꯏꯟꯇꯔꯅꯦꯁꯅꯦꯜ ꯃ꯭ꯌꯨꯖꯤꯌꯝ ꯗꯦ ꯑꯁꯤ ꯄꯥꯂꯟ